ಸಹಸ್ರಾರ್ಧನೇ ಹೃದಯ ನಮಃ ದರ್ಶಪೂರ್ಣಮಾಸಾತ್ಮನೇ ಶಿರಸೇ ಸ್ವಾಹ ಚಾತುರ್ಮಾಸ್ಯಾತ್ಮನೆ ಶಿಖಾಜೈ ವಷಟೆ ನಿರೂಢು ಪಶುಮಂಧಾತ್ಮನೇ ಕವಚಾಜಗುಂ ಜ್ಯೋತಿಷ್ಠೋಮಾತ್ಮನೇ ನೇತ್ರತ್ರಜಾಜ ಬೌಷಟೆ ಸರ್ವಕೃತ್ವಾತ್ಮನೇ ಅಸ್ತ್ರಾಜ ಭಟೆ ಭೂರ್ಭುವಸ್

ಜಯಿತಂತಮ ಔದ್ಭಿಜಂತ ಮೇ ರಜಿಷ್ಟ ಮೇ ರಾಜಷ್ಟ ಮೇ ಪುಷ್ಟಂಚ ಮೇ ಪುಷ್ಟಿಷ್ಟ ಮೇ ವಿಭುತ ಮೇ ಪ್ರಭುತ ಮೇ ಭಗುತ ಮೇ ಭೂಜಷ್ಟ ಮೇ ಪೂರ್ಣಂಚ ಮೇ

ಕಪಿಶ್ಚಮೇಶ್ಯಾಮಂಚಮೇ ಲೋಹಂಚಮೇ ಅಗ್ನಿಶ್ಚಮ ಆಪಶ್ಚಮೇ ವಿರುದಶ್ಚಮ ಪೋಷದಜಶ್ಚಮೇ ಗೃಟ್ಟಮಚ್ಚಂಚಮೇ ವಸುಚಮೇ ವಸತಿಶ್ಚಮೇ ಕರ್ಮಚಮೇ ಶಕ್ತಿಶ್ಚಮೇ ಅರ್ಥಶ್ಚಮೇ ಮಶ್ಚಮ ಗಿಂದಶ್ಚಮೇ ಸೋಮಶ್ಚಮ ಗಿಂದಶ್ಚಮೇ ಸವಿತಾಚಮ ಗಿಂದಶ್ಚಮೇ ಸರಸ್ವತೀಚಮ ಗ